ಸತ್ಯ ಸಚ್ಚೆ ಹಿ ಸಚ್ಚ ನಿಬಿಡೆ ತುನ ವಕ್ಕ ಕಡೆ ಜಜಮಾಲಯ ಅವನಪ್ಪ ಏನು ಕುಡಿ ಆರು ಮುಹ ಪಾಲೆ ದೋ ಜಗತಾಲಯ ತೇರೆ ನಾಯರತ್ತೆ ಸೇ ಹೇಣಗೆ ಹಾರ ಗೇ ಸೇ ಠಗ್ಗನ ವಾಲೆಯ ಲಿಖನಾವೆ ತರಂ ಬಹಲೆಯ ಲಿಖನಾವೆ ತರಂ ಬಹಲೆಯ ಹಮ್ಮೂರು